0: ಸರಿಯನ್ನೇಂದರ
1: ಸಣ್ಣ ಸಿದ್ಧ ನ್ಯಾಯಹೀನ್ ಉಟಾವಿ ಲಾಂಕುಂಗಿನ್ ಇಂಗಿಯಾನ್ ಕಾವಿ ಬುಹನಿದ್ದ ಸಾಂಗ್ ಪರಬು